ಮಾಡಿದ್ದಾದ ಸರ್ಕಾರಲಿ ಬಿಟ್ಟು ಗಂಬಟ್ ಗಿಂಪ್ ಸಿಟಿ ಅಸ್ಪತಾಲ್ ಪೋಚಿ ಎಚ್ ಐ ವಿ ಎಂ ಮುಕ್ತಲ ಬಾಡನ್ಗೆ ಮುಕ್ತಲ ಇಲ್ಲ ಬಾಡನ್ ಕಕ್ಕರಿವು.